0: ಪ್ರಸಿದ್ಧ ಬೆಟ್ಟ ಅವರ
1: ದಿವಸಾಪಾಸೂನ್ ಸಿದ್ಧೇಶ್ವರ ದರ್ಶನ ನಾಹಿ
2: ಹೋಯ್ ಹೋಯ್
1: ಅಂಗುಳಿ ನಾ ಹೇಳಲ್ಲ
2: ವಿಚಾರ ಕೇಳ